ಗರಿ ಗ ಮಮ ಗ ಗರಿ ಗ ಮಮ ಗ ಗರಿ ಗ ಮ ಪ ಗ ಮ ಪ ದ ಮ ರ ಪ ಮ ಗರಿ ಸರಿ ಸರಿ ಗರಿ ಮ ಗ ಪ ಮ ದ ಪ ಮ ಗ ಪ ಮ ದ ಪ ನಿ ದ ಪ ಮ ದ ಪ ನಿ ದ ಸ ನಿ ದ ಪ ನಿ